0: ಬಚ್ಚಿಯಕ್ಕು ಬಂಡೆ.
1: ಯು ಆರ್ ಲಿಸನಿಂಗ್ ಟು ರೇಡಿಯೋ ಸುರಭಿ 107.9 FM HD3, ದ ನಂಬರ್ 1 ತೆಲುಗು ರೇಡಿಯೋ ಸ್ಟೇಷನ್ ಇನ್ ಡ್ಯಾಲಸ್ ಅಂಡ್ ದಿ ಓಜಿ ತೆಲುಗು ರೇಡಿಯೋ ಆಫ್ ಅಮೆರಿಕಾ.